0: ನಿಮಗೆ ಸಾಮಾನ್ಯ ಸ್ತ್ರೀ ಕಾಣೋಪದ ಸುಮ?
1: ಬೇಡ ಸಾವಿತ್ರಿ, ಈಗ ಮಾನವ ಮಾತ್ರಲು ದಾಟಲೇನೆ ಬಾಕ ಇದೆ. ಗೋದಾನ ಪುಣ್ಯ ಭಾಗ್ಯವಂತುಲಕು ದಕ್ಕ ಅನ್ಯಲಕು ಅರಂಜನೀಯಮೈನ ವೈತರಣಿ ಅಲ್ಲದಿ.
2: ನೀನೂ ತಿಳಿಸಿನ ಧರ್ಮವೇದು ಇಂತ ದೂರ ಮೇತಂಚಿ ರಿಕ್ತಹಸ್ತವಾತವ ತಿರುಗಿ ಪೊಮ್ಮಂದುರಾ?
1: ಮರಿ ಏಮಂದುನು?
0: ಇದೇನು ರಿಕ್ಕಂಬ, ಕಣಿಕರಿಂಚಿ ಏದಗಿನ ಒಕ್ಕಂಡು ವರಂಬ ಸಂಗಿ ಪಂಪಿದ. ಸಾಧ್ವಿ, ನೀ ಕಾರ್ಯದೀಕ್ಷಕು ಕಡುಂಗಡು ಸಂತಸಿಂಚಿತಿ. ನೀ ಪತಿ ಪ್ರಾಣಂಬುದಕ್ಕ ಏದಗಿನ ಮರೊಕ್ಕ ವರಂಬು ಕೋರುಕನು.
2: ಈ ಯಮುನಿ ಕರ್ಕಸ ಹೃದಯಂಬು ಕೂಡ ಕರಗುಚುನ್ನಟ್ಲದೆ ಸಿಕ್ಕಿನ ಅವಕಾಶ ಮನೆಯಲ್ಲ ದಾರನೀಯವಲೆ. ಸ್ತ್ರೀಲಕ್ಕೆ ಪುಟ್ಟಿನಿಂಟಿ ಕನ್ನನು ಮೆಟ್ಟಿನಿಲ್ಲೇ ಪ್ರಧಾನಮನಿ ಕದ ಆರ್ಯೋಕ್ತಿ. ಯಮಧರ್ಮರಾಜ ರಾಜಭ್ರಷ್ಟುಲೈ ಅಂಧುಲೈ ಕಾರಣವುಲಂದು ಕಟಕಟಂಬಡು ಮಾ ಅತ್ತಮಾಮಲಕು.
1: ಸರಿಯ ಸರಿಯ, ರಾಜ್ಯ ಪ್ರಾಪ್ತಿಯು ನೇತ್ರ ದೃಷ್ಟಿಯು ರೆಂಡೂ ಸಂಗತಿ ಪೊಮ್ಮು ಬದಲಕ ವಚ್ಚುಚುನ್ನದೆ. ಐನನು ಇಟುವಂಟಿ ವರಂಬುಲೆನ್ನಿ ಯಸಂಗಿನನು మా యమధర్మమునకు భంగము వాటిన్నది కదా. కనుక మరొక్క వరంబో సంగి లాలించి బుద్ధగించి ఊరడించి మరణించెద. సావిత్రి, అబలవన్న ఆదరంబున ఒంటి వరంబో సంగి పంపుట పాడిగాదరు భావంబున మరొక్క వరంబి ఎనిచ్చగించితి.
0: అది నూ నీ పతి ప్రాణంబు దక్క.